0: ಮಾವೇಲಿ ಮಾಲದ ಶಾರ್ಜಾನ ಖಾಲಿ ರಾವಡ
1: ಜೋಸ್ತಾ ಕಲೂ ದಪಾರ ಶಾರ್ಜಿತ ಸಿಂಗಲಾರ್ ಶಮ
0: ಓಹೋ ಪಮೀನಾ ಬಾಜಾರ್ ದುಬೈ ಕಿ ದ ಶಾರ್ಜಾ ಜುವೆಲರ್ಸ್ ದುಕಾನ್ ದಿ ಚಟ್ಟಚಿ ದ ದುಬೈ ಔರ್ ದ ಶಾರ್ಜಾ ಟೂಲ ವೆರೈಟಿ ಮೌಜೂದ ದ
1: ನುದ್ದಾ ಸಿವಾಯ ಕನಾ
0: ಶಾರ್ಜಾ ಜುವೆಲರ್ಸ್ ಪ್ರೊಪ್ರೈಟರ್ ಜೇ ಬ್ರದರ್ಸ್ ಫೋನ್ 0938273265

0: ಮೇಲೆ ಹಿಮಾಲಯದ ಶಾರ್ಜಾನ ಖಾಲಿ ರಾವಣ
1: ಜೊ ಉಸ್ತಾ ಕಲೂ ದಪಾರ ಶಾರ್ಜಿ ತಿಂಗಲ್ಯಾರ್ಷಮ
0: ಓಹೋ ಪಮಿ ದುಬೈ ಕಿ ದ ಶಾರ್ಜಾ ಜುವೆಲರ್ಸ್ ದುಕಾನ್ ದಿ ಚಟ್ಟಚಿ ದ ದುಬೈ ಔರ್ ದ ಶಾರ್ಜಾ ಟೂಲ ವೆರೈಟಿ ಮೌಜೂದ ದ
1: ನುದ್ದಾ ಸಿವಾಯ ಕನಾ
0: ಶಾರ್ಜಾ ಜುವೆಲರ್ಸ್ ಶಾರ್ಜಾ ಜುವೆಲರ್ಸ್ ಶಾರ್ಜಾ ಜುವೆಲರ್ಸ್ ಪ್ರೊಪ್ರೈಟರ್ ಜೇ ಬ್ರದರ್ಸ್ ಫೋನ್ 0938273265

0: ಆಸ್ಪತ್ರೆಗಳು ಲೋಷನ್ಗೆ ವಿಘನದ ಅಸ್ಕಿಂತ ಸ್ಪಿನ್ ವಾಲೆ ಹೋಮ್ ವರ್ಕ್ ಕಿಂತ ಬ್ರೈಟ್ನೆಸ್ ಹೋಮ್ ವರ್ಕ್ ಓದಿನಿಲ್ಲ ಅಸ್ಕಿಂತ ಸಫೈ ಹೋಮ್ ಡೇ ರಜಾತ ಅವ್ರ ಕೈ ಅದಕ್ಕೆ ದನ ನಚ್ಚಿದ ನಮಗೆ ವೈಟ್ನಿಂಗ್ ಸೀರೆ ಮೋರ ಚೋಲೇನಿ ಅವು ಯಾವಾಗಿದಾನ ಬ್ಲೀಚ್ ಹೋಗಿದ್ದಾನೆ ಸೀರೆ ಮೌಜೂದ್ ಹಾನಿ ದ ಸವಾಬೈ ನಮಗ್ ದ ಮೆಸರ್ ಅಲಿಗಿ ಚಿಸರ್ ದ ಚಾರುಕುಲ್ ಬೀಚ್ ಕಿ ಸೂತಿಂಗ್ ಡೇರ್ ಖಲಜಿದನು ಬ್ಲೀಚ್ ಕಿ ಮಿಕ್ಸ್ ಕೈ ನೋ ದಾಲ್ ಮೆಸೇಜ್ ಮುಂಗ್ ಸೂಕ್ ದಿ ಸಲಾಮನ ಬಾಯಿ ಸಂಗೈ ಬಾಯಿ ಬೆಲಡೋನ ಬ್ಲೀಚ್ ಸಮ್ ಜಬರ್ದಸ್ತಿ ರಿಸಲ್ಟ್ ಡೇರ್ ಅಲಾದೆ ತನ್ಜೀಲಾ ದ ಪಣಾಂಗಾರ್ನ ರಿಯಲ್ ಚುಕಮ್ಮ ಮಶೂರದ ಮೇಘಾಲಯ ಆರ್ಡರ್ ದುಬಾರಾ ಬಲ್ ಬೇಜ್ ತಯಾರೋ ಮನ ಜುಗೋರೆ ಅದಕ್ಕೆ ಬಸ್ ಹವಾಲೆ ರಾವಲ್ ಮನು ಬತಾಸು ಮಾತ ಜರು ದೌರಾನ್ ಮೆಸೇಜ್ ಅಲ್ಲಿ ಗೆಲೇ ಪ್ರೀತಿ ಮುಂಗ್ ಮೆಸೇಜ್ ಅಲ್ಲಿ ಯುಚ್ ಬೆಲಡೋನ ಚಾರ್ಕುಲ್ ಬೀಚ್ ಡೇರ್ ಜಬರ್ದಸ್ತಿ ಈಸ್ ಕಿಸ್ಮ ಚೇಂಜ್ ಮನವಲಿ ಡೇರ್ ಬೆಹತರ್ ದಿ ಸೂತಿಂಗ್ ಲೋಷನ್ ದಿನ ಡೇರ್ ಜಬರ್ದಸ್ತಿ ಅಗಸ್ಕಿನ ಹೈ ನರ್ಮೈ ಹಕೀಕತ್ ಒಂದಾರೆ ಮಾರ್ ತಗೋರ್ ಒಂದಾ ಖಬರ ಗೋಲಗನ ದೇಖಿ ವಿಟಾಮಿನ್ ಸಿ ಸೀರಮ್ ಮೌಜೂದ ದೇಖಿ ಅರ್ಜೆಂಟ್ ವೈಟ್ನಿಂಗ್ ಸೀರಮ್ ಮೌಜೂದ ಲವಾ ದೇಖಿ ಸ್ಕಿನ್ ದ ನರಮ ವಾಲಿದ ಪಾರ ಯಾದ ಸ್ಕಿನ್ ದ ನುಕ್ಸಾನ ತುಂಬ ಬಚ್ಚಿದ ಪಾರ ಬದೀಕಿ ಸೂತಿಂಗ್ ಲೋಷನ್ ಮೌಜೂದ ಸ್ಕಿನ್ ಅಂತ ಹೈ ಚಿದನ ಹುಕ್ಕುಲೇಕಿ ಅವು ತಾಸು ಮುಗಿಸಿದ ಲೈಫ್ ಕಾಲ್ ಯಾರ ಖಬರಿ ಕೋಲಿಸಿದ ಇಂತಜಾರ ದೇ ಖಬರಿ ತಾಸು ಮಾತ ಸೊ ಐ ಸಫಾ ಅವು ಸಫೂರ ಡೇರ್ ಮೆಚೂರ್ ಜಿನ ಕೈದನು ಅಗಿನ ದಾಗ ಪೇಗಾಮ ಅವರು ಇದೆಲ್ಲ ವಾಡ ಮಚ್ಚ ಅಗಿಸವ ಇಲ್ಲಿ ವಾಡಿ ಆಯ ಅಡರು ವರ್ಕ ಮಕನ ಅಡರು ವರ್ಣಕ ಮಕ್ಕರ್ ನಾನು ನಗೋರೆ ಮಾತ ಬೋರೆ ಸಫಾರ್ ಸಫೂರು ಗೋರೆ ಗುರು ವಾರ ರವಾನ ಹೋಗಿ ಮಾತು ಸು ಗೋರೆ ಖಬರ ಕೈ ನಗೋರೆ ಬೇಬದ ಅಟೋಲು ಗುಣ ಗೋರೆ ಸ್ತಾಸು ಗೋರೆ ದೇವ ಖಬರ ಯಾ ಸಾಧೇ ಡಾಕ್ಟರ್ ಸೇ ಮುತರಮ್ ಅಡರ್ ವರ್ಕಿ ಬೆಲಡೋನ ಚಾರ್ಕುಲ್ ಬೀಚ್ ಡೇರ್ ಅಲಾದಿ ಡೇರ್ ಬೆಹತರ್ ದಿ ಮೆಸೇಜ್ ಬಲ್ಸುಕ್ ರಾಲಿ ಈಚಿ ಡಾಕ್ಟರ್ ರಾಜ್ಕುಮಾರ್ ಬೈ ಪಮಾಕ್ರಿ ಮುಕಾರ್ ನಕೌಲು ಮಾ ಬ್ಲೀಚ್ ಉಕ್ಳಲ್ ಕಸಮ್ ದೆ ಬಸ್ ಓಸ್ರಾ ಬಾನಿ ಸಮ್ ಡೇರ್ ಕಾರ್ ಕೈ ಹಾಜರಾಯಂ ದ ಶಬ್ ಕದರ್ ಗೋರ ಮಾದ ದಿನ ಅವಳಾನ್ ದಿನ ಖಬರ ಗಳಿದೆ ಗನ ಚುಕುಮೆ ಜಿನ ಕೈ ಕಮ ಜನಾನ ಯಾ ಮಶ್ರದ ಯಾ ಕಶ್ರದ ವಗದ ಯೋ ಕ್ರಿಮ್ ನಾ ಮಾನೆ ಕಾರ್ ನಗೆ ತೀರ್ ಸರೆ ಮೆನ ಉರು ಕೀಗಿ ಮಖ ಮೆನೆ ಸಫಾ ಕಿ ಬೆಲಡೋನಾ ಚಾರ್ಕುಲ್ ಬ್ಲೀಚ್ ವಾಲಿ ಯೋ ಪೇಕಟ್ ಉರ್ತ ಇಸ್ತೇಮಾಲ್ ಕಿ ಯೋ ರಜು ತಸಬರು ಕಿ ಔದ ಅಗೇನ ಬಾದ್ ಬ್ಯಾ ಕ್ರೀಮ್ ಶೋರು ಕಿ ಯೇನಿರು ಅಕ ಬೇಗಾಲ ಲಕ ಯೋಶ್ ಪತಾಸು ಯಾ ದೌರಜ ಮು ಬ್ಲೀಚ್ ಉಕ್ಳಲ್ಲು ತಾಸು ಬೇಗಾಲ ಕ್ರೀಮ್ ಲಗ ಯೋ ರಜು ತಸಬರು ಕಿ ದೌರಜ ಸಬರು ಕಿ ಲಕ ದಾನಚ ದೌರಜ ಬರ್ದ ಪಾರ ಮು ಬ್ಲೀಚ್ ಉರೆ ಪಮಖ ಮಾನೆ ಬ್ರೇಖೋದಿ ತಾಸು ಬ್ಲೀಚ್ ಉಕ್ಳಲ್ಲು ಚಕಲ ಮಖ ಸಫಾ ಕ್ಳಲ್ಲು ಯೋ ರಜ ಬರ್ ತಾಸು ಕ್ರೀಮ್ ಲಗ ವೈ ಪದ್ವೇ ಮೆ ರಜನ ತಾಸು ಕಜಮಂಗ ಬೆಲಡೋನಾ ವಿಟಾಮಿನ್ ಸಿ ಕ್ರೀಮ್ ಲಗ ವೈ ಕಜಮಂಗ ಬೆಲಡೋನಾ ಆರ್ಗಾನಿಕ್ ಕ್ರೀಮ್ ಲಗ ವೈ ಕಜಮಂಗ ಬೆಲಡೋನಾ ಜಾಫ್ರಾನಿ ಕ್ರೀಮ್ ಲಗ ವೈ ಮಗೆ ತಾಸು ಕಮ್ಮಿ ಕ್ರೀಮ್ ಜಮಂಗ ಲಗ ವೈ ಯೋ ರಜ ತಸಬರು ಕೈ ದಾಗನ ಬಾದ ಶುರು ಕೈ ಯಕೀನು ಕೈ ತಾಸು ಬರ ಬಡೀರ್ ಹುಕುಲೆ ಕಾರ್ ಕೆ ಡೇರ್ ಅಲಾಕಾರ ಬದರ್ವಾನಿ ಕೈ ಹುಕುಲಿ ಐಡಿಯಾ ಮಾಲ ರಾಕ್ಲ ಚುಂಕಿ ವಿಡಿಯೋ ದಿದ ಪಾರತೆ ಯಾರೋ ಮೊಹಮ್ ಯನಿ ಆಗ ಜಿನ ಕೈ ಚಗದ ಹೋಯ್ ಜಮಾ ತೀರ್ ಸರೆ ಬಿಲ್ಕುಲ್ ಜಮಾನ ನೋರು ಕೀಗಿ ಮತ್ತೆ ಆಗ ತೀರ್ ಸರಿ ದಾರ ಜಮಾ ಯೋಡೇರ ಜಾತ ಜೆಹನ್ ಕಿ ದಾಗರ್ ಜಿದಲ ಯೋ ಹೋರ ಕೈ ಮಾಲ ದಿ ಸಹಾ ಕೋಟ್ ನಮಾಲ ರಾಗಲಿವ ಅಗಿ ಮಾತ ದಾ ಉಯಿಲು ಚರ್ ಜಮಾ ದಮಕ್ ತೀರ್ ಸರೆ ಬಿಲ್ಕುಲ್ ನೋರು ಕೀದಲ ಮಾ ಚದನ ಬೆಲಡೋನ ಚಾರ್ಕುಲ್ ಬೀಚ್ ಇದನ್ನು ಇಸ್ತೇಮಾಲ್ ಕಲ್ಲ ಅಗೇನ ಬಾದ್ ಮೇ ಬೇಕ್ರೀಮ್ ಶುರು ಕ್ಲಿ ನುಜಮಾ ಸ್ಕಿನ್ ಜಿದನ್ನು ತೀರ್ ಸರೆ ಬಿಲ್ಕುಲ್ ರೋಕ್ಷೋ ಹಕೀಕತ್ ದಾದಿ ಬಾಜೆ ಬಾಜೆ ಸ್ಕಿನ್ ತುಂಬ ಸಖ್ತ ಈಚ ಪಾಗೆ ಬಾನಿ ಕ್ರೀಮ್ ವಾಕ ಈ ಕಾರಣಕ್ಕೆ ಕತ ಡೇರ್ ಒಂದು ಸ್ಟೀರಾಡ್ ವಾಲೆ ಕ್ರೀಮಾನ್ ವರ್ಗ ಈಗ ನೋರ್ ಬಾನಿ ಕಾರಣಕ್ಕೆ ಓಸಿ ಉಬ್ಬಲ್ಲ ಮೆಚೂರ್ ಜಿನಿ ಮುಂಗ್ತರಾಲ್ ಚರಿತ ವೇಳೆ ಕೀಗಿ ಮೊಹತರಮ ಸೆಮಿನಾ ಹೋಯ್ಚಿ ಬೈ ಮಾ ಚಚಾಲ ಹುಮ್ ಬೆಲಡೋನಾ ಚಾರ್ಕುಲ್ ಬೀಚ್ ಅವರು ಕಿಡಿ ಅಗೀದ ದಿನ ಮಖಿ ನೋರ್ ಯೂಸ್ ಕಿಡಿದಿ ನೋಯ್ದ ನೋರು ನಿಸ್ಬತ್ ಸ್ಕಿನ್ ನರೆಟ್ ಕೈ ನ ಸ್ವಜೈ ಔ ವೈಟ್ನಿಂಗ್ ಹುಮ್ ಅವ್ರಿಗೆ ಡೇರ್ ಜಾದ್ ಔ ಸ್ಕಿನ್ ಅವ್ರ ಸರ್ ಡೇರ್ ಸಾಫ್ಟ್ ಸಾಫ್ಟ್ ಲಗಿ ಡೇರ್ ಬೆಹತರ್ ದಿ ಹೊಸಾಸು ಮಾತ ಹೋಗಿ ಗುರುಜ್ ಲಗಿ ಗುರು ಜಬರ್ತದ ಖಬರ ಕೋಮ ಚಿತಾಸು ಮಾತ ಹೋಗಿ ಸೈ ಫೀಡ್ಬ್ಯಾಕ್ ರಾಕೋ ಸೈ ಫೀಡ್ಬ್ಯಾಕ್ ಮೋರ್ ಅನುಕೂಲ ಗಿರೀಶ್ ಮಾಲ ಮೊಬರ ರವಾನ್ ಬೇಜ್ ಮೊಮ್ಮ ಹರಿಕ್ ಚಿದನು ಕಾಲ ಅನೇರ್ಕ ಮೊಬ ಖಬರ್ ಇತ್ತ ಸರ್ ಹುಕುಮ್ ಹೂ ಬಸ್ ಬದಿ ಚಾರ್ಕುಲ್ ಬ್ಲೀಚ್ ಮಾನ ಓರ್ಲು ಮಾತಾರ ಯಾಚು ಚುಂಕಿ ಬ್ಲೀಚ್ ಖತಮ್ ಶೂ ನಮ್ಮ ಶರ್ ತವೇಲಿ ಚೇರ್ ಬ್ಲೀಚ್ ಖತಮ್ ದಿ ನೋ ಆರ್ಡರ್ ಬೋರ್ ಕೇ ನಮ್ಮ ಅವ್ರ ಆರ್ಡರ್ ಓಕೋ ಮಾ ಚೇರ್ ಮಾಲೂ ಮಾತಿ ಹೋಗುನು ಬಖೇರ್ ಅಲ್ಲಿ ಫಿಸುಲ್ಲಾ ಸಂಗ ತಬೇ ದೇಖದೆ ಬರಾಬರಿ
1: ಡೇರ್ ಮನೆ ನ ತಾಸು ದಮ್ ಫಿಲ್ಮ್ ಶೋ ಬಖೇರ್ ಅಲ್ಲಿ ದಾಸೆ ಶೈರಾನ ನದ ಖರ್ಚ ಮಾ ಬಸ್ ಉಳಿ ಬಿ ಬಸ್ ತಾ
0: ಬಗೆ ಮತಾ ಬಿದ ಆ ಬಸ್ ಗಮೆ ಮ ಕೋಮಣ ಬಸ್ ಪೆ ಶೈರಾನ ಮನೆ ಲಿ ಖಬರ್ ಬಸ್ ಬೇಕಾರ ಶೋ ಇದೆ ಸಹಲ ದಿಸಂಗ ಔರಜ ಶಪೇ ಸಂಗ ರವಾನಿ ಫಿಸುಲ್ಲಾ ಜಾನ
1: ಯಾರ ಶುಕ್ರ ದ ಅಲ್ಹಮ್ದುಲಿಲ್ಲಾ ಔರಜ ಶಪೇ ಕೋ ಡೇರ್ ಜಬರ್ದಸ್ತ್ ಶೋ ಯಾ ಬದಾಸೆ ಶೋ ಜಿಲಗ ದವದುನ ಮೋಸಂ ಶೋ ಗಾನ ದಖಲ್ ಕೋ ಯಾ ಲಮನ
0: ಬಿಲ್ಕುಲ್ ಬಿಲ್ಕುಲ್ ಲಗ ತದ ಅವೇ ಚಂದ ಮೌಸಮ ದ ಖೈರ ಸರ್ ಬ್ಯಾದ ಉದುನು ಶುರು ಸಿಲಸಿಲಾ ಶುರು ಶುಲ
1: ಬಿಲ್ಕುಲ್ ಲಗ ಸೀಸನ್ ಸ್ಟಾರ್ಟ್ ಮ ಮದಾಸಿ ಜಿ ಲಗ ದ ಖಲ್ಕು ಬಗ್ಗೆ ಕ್ರಿಮಾನ್ ಮಿರ್ಮಾನ ಬಗ್ಗೆ ಲಗ ಡೇರ್ ರವಾನಿ ಓ ಲಗ ಶುಕ್ರ ದ ಬೆಲಡೋನ ಖುದಾಸಿ ಜಿ ಮಾ ಜಿ ಕಮ ಜಫ್ರಾನಿ ಕ್ರಿಮ ರೋಲ್ ದ ಸೇಕನೆ ಗೆ ಸರ್ ಬಿಯೋ ದ ಅನ್ನರ ಸರ್ ಬಗ್ಗೆ ಪಾತಿ ಸಬಾ ಬಿ ಇನ್ಶಾ ಅಲ್ಲಾ ಗ ಖೈರಿ ಜಮಾ
0: ವಾ ವಾ ವಾ
1: ಓ ನೂರ ಸೋದಾ ಮರ ಸರ್ ಬೈ ಕಮ ಬಲ್ಕಿ ಜಿ ಮಾ ದ ಓ ಶಂಪೂ ಮಿಯಾ ಜೋ ದ ಗ ದ ಶೈರಾನ್ ತಮಿ ಮೇ ಶಂಪೂ ನಮಾ ದಿ ಶಂಪೂ ಮೇ